ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ. ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ಏ ಅಸ್ಥಾಯಿ ಹ ಕರ್ನಾಟಕ ಮೇ ಪಲ್ಲವಿ ಬೋಲ್ತೆ ಹೇ ಅಭಿ ಪೈಲಾ ಜೋ ಅಂತರ ಯಾ ಚರಣಂ ಹೈ ಉಸ್ಕ ಶಬ್ದ ಮೈ ಅಭಿ ಬೋಲು. ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಇರ್ಬಿ ಸತ್ಯವ ಎಂದು ಪಾಲಿಸಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಸತ್ಯವ ಎಂದು ಪಾಲಿಸಬೇಕು. ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ದೂಸರ ಅಂತರ ಯಾ ದೂಸರ ಚರಣ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೇ ಮಾಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೇ ಮಾಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ, ಫಿರ್ ಆಖರಿ ತೀನ್ ಶಬ್ದ ಎಲ್ಲರೂ ಒಂದು ಕೂಡಿ, ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ, ಎಲ್ಲರೂ ಒಂದು ಗೂಡಿ. ಫಿರ್ ಆಸ್ತಾಯಿ ಯಹಾಂ ಬಿ ಗಾನ ಚಾಹಿಯೇ ಅಭಿ ಇಸ್ ಗಾನೆ ಕು ಸುರ್ ಹಮ್ನೆ ರಕ್ಕೆ ಹೇ ಕಾಲಾ ದೋ ಕರ್ನಾಟಕ ಮೇ ಬೋಲ್ತೆ ಹೇ ರೆಂಡರ ಕಟ್ಟ ಶ್ರುತಿ. ಈ ಗಾನ ಚತುಸ್ರ ಜಾತಿ ತಾಲ್ ಮೇ ಚಲ್ತಿ ಹೇ, ಮತಲಬ್ ಏಕ್ ದೋ ತೀನ್ ಚಾರ್, ಏಕ್ ದೋ ತೀನ್ ಚಾರ್, ಏಕ್ ದೋ ತೀನ್ ಚಾರ್, ಐಸೆ ಗಿನ್ಕರಿ ಇಸ್ ಗಾನಕ್ಕೂ ಇಸ್ ಗಾನೆ ಕು ಹಮ್ ಗಾ ಸಕ್ತೆ ಹೇ. ಅಭಿ ಅಸ್ತಾಯಿ ಕು ಹಮ್ ತಾಲ್ ಕೆ ಸಾಥ್ ಗಾಯೆಂಗೆ.